ನಮಾಸ್ತಂಗೇ ನಮಾಸ್ತಂಗ ಪಂಬೇ ನಮಾಸ್ತಂಗ ಗಮ್ಮೇ ನಮಾಸ್ತರಮ್ಮೇ ನಮಾಸ್ತಂಗಲಾಶ್ರೀ ನಮಾಸ್ತಂಗರಾಶ್ರೀ ನಮಾಸ್ತಂಗ ಜಾತಿ ನಮಾಸ್ತಂಗ ಪಾತ್ರಿ ನಮಾಸ್ತಂಗ ಮೈದೇ ನಮಾಸ್ತೇ ಅದೇಶಂಗ ದೇಶೇ ನಮಾಸ್ತಂಗ ದೇಶೇ ನಮಾಸ್ತಂಗರ ಧಾಮೇ ನಮಾಸ್ತಂಗರ ಧಾಮೇ ನಮೋ ಸರ್ವಕಾಲೇ ನಮೋ ಸರ್ವ ದಯಾಲೇ ನಮೋ ಸರ್ವರೂಪೇ ನಮೋ ಸರ್ವಭೂತೇ ನಮೋ ಸರ್ವಕಾಲೇ ನಮೋ ಸರ್ವ ದಯಾಲೇ ನಮೋ ಸರ್ವರೂಪೇ ನಮೋ ಸರ್ವಭೂತೇ ನಮೋ ಸರ್ವಗಾತೇ ನಮೋ ಸರ್ವಸ್ಥಾಪೇ ನಮೋ ಸರ್ವಕಾಲೇ ನಮೋ ಸರ್ವಕಾಲೇ ನಮಸ್ತಾಸ್ತುದೇವ ನಮಸ್ತೇವೇ ನಮಸ್ತಂಗ ಜಾನಮೇ ನಮಸ್ತಂಗ ಸುಗಾನಮೇ ನಮೋ ಸರ್ವಗೌಣೇ ನಮೋ ಸರ್ವಪಾವಣೇ ನಮೋ ಸರ್ವರಂಗೇ ನಮೋ ಸರ್ವತಂಗೇ ನಮಸ್ತಾಲ ಕಾಲೇ ನಮಸ್ತಾಸ್ತಯಾಲೇ ನಮಸ್ತಂಗ ಭರ್ಣೇ ನಮಸ್ತಂಗ ಮರಣೇ ನಮಸ್ತಂಗ ಜರಾರಂಗ ನಮಸ್ತಂಗ